ye ba be din komo kakra de afa air 2026 FIFA World Cup no ho before ye be kwa man no because ye hitia ye hiti yanga se hit so bi obe be bi obe tene samiawo fire fire fire